ನಾನು ಗಿಫ್ಟ್ ಗಿಫ್ಟ್ ಇಗೇನ ಆಗಿದ್ದೆ ಸುಮಕ್ಕೆ ಇದೆ ಲೇಷಿ ಹಾ ಬಾನ ಸುಡೇರ ಮಂದನ ಬಿಲ್ಕುಲ್ ಗಲ ರೇಡಿಯೋ ಚಾನ್ ವಿನ ಬಜಾಯರ ಖಬರ ಅದ ತಬಕಿ ಗಿದಾಸಿ ಬಾರ್ ಹಾಲ್ ಐ ಎಸ್ ಎಮ್ ಎಸ್ ದಲಾರಿ ತಾ ಸುಮಾಲ ಜವಾಬ್ ರಾಗೋ ಕಾಲ್ ದಲಾರಿ ಫಿರ್ ತಾ ಜವಾಬ್ ರಾಗೋ ಲೇಷಿ ಸಬರ್ ಓಕೆ ಮಡಾ ಚಿದ ಪುಖ್ತೋಡು ಬನಿ ಫಿಲ್ಮ್ ಕಮಿಯೋ ಚಾಲ ದದಿ ಜವಾಬ್ ರಾಜಿ ಮಣ ಸುಗ್ನಿಶ್ ದಟು ನುದಿ ಐ ಮೆಸೇಜ್ ವಾಲು ಲಕ ಮಜಿ ಪುಖ್ತನ ಮಾಕಡ ತಸ ಬಾಕೈ ಜವಾಬ್ ರಾಗೋ ವೈಸೈ ನ ಪಿನ್ಜ ಮಲ್ಗಿರೆ ದಿ ಪಯೋ ಕೋರ್ ಗೇ ಎ ಬಿ ಸಿ ಡಿ ಅಂಡ್ ಇ ಎ ಜಗಮ್ ದೇ ಜನಾಬ್ ಆಶತ್ರನ್ ಚ ಗೇಮ್ ಕೈ ಬಿ ಜಗಮ್ ದೇ ಜನಾಬ್ ಆಗಾ ಕಪಡಿ ವಿನ್ಸಿ ಕ್ಯಾಲೂ ವಿನ್ಸಿ ವಗೈರ ಸಿ ಜಗಮ್ ದೇ ಜನಾಬ್ ಆಗಾ ಸಾಲನ್ ಪಖೈ ಡಿ ಜಗಮ್ ದೇ ಜನಾಬ್ ಆಗಾ ಕಿತಾಬ್ ಲೋಲಿ ಅದಾ ಈ ಸಕಾರ ಕೈ ದಾಮರ ದತಾ ಸೋಯ್ ಔಕೆನ ಅದಾ ವಲೇ ಗೆ ಹಾ ಅಬಿಲ ಗುಜನಾ ವಿಸ್ ಮಿಸ್ ವಾಲೋ ದಾ ಪಾರಾ ಜಗಮ್ ಜವಾಬ್ ಸವಾಲ್ ಮಾರ ಔಡ್ ದನ ಸವಾಲ್ ದಾ ಗರಿ ಔ ಕಾಲ್ ವಾಲೋ ದಾ ಪಾರಾ ಕಾಲ್ ಬಂದ ಜಗಮ್ ದಾ ಸಮಾಲ್ ಜವಾಬ್ ರಾ ಕವಲಿ ಶೈ ನೋ ಕಾಲ್ ವಾಲೋ ದಾ ಪಾರಾ ಜಗಮ್ ಪುಖ್ತನ ದಾ ಗದಾ ದಾ ದ ಪುಖ್ತೋ ತಮ್ಮನೆ ಫಿಲ್ಮ್ ಕಮಿಯೋ ಸಂವಿಧಾನ ದಶಕ ನಮ್ಮ ಟೀಮ್ ಜಬರ್ ವಾಲೋ ಜೇರ್ ವಾಲೋ ಫಿಲ್ಹಾಲ್ ದ ಟೀಮ್ ಜೇರ್ ಲಕೋ ಅಮಲ್ ಶಾರ್ ಆಗಲೇ ಅಂಠಾ ಪೊಸಿಷನ್ 20 ಪಾಯಿಂಟ್ಸ್ ಔ ದಾ ಗರಿ ದ ಟೀಮ್ ಜಬರ್ ವಾಲೋ ಖುದ್ ದಿ ದಾಖಲ ಔ ದ ಪ್ರಾ ದಿ ಮಡ ದ ಔ ದಿ ದಿ ಹಾ ದಾ ವಲಿ ಉದಿ ದಿ ವಿಚಾರ ದ ದಿಲಿ ದಿ ಮಣ ಬಲ್ ಮೆಸೇಜ್ ಆಗಲ ದಿವೈಚ್ ಜಮಾ ಮರೆ ಲೆಸ್ ಚಲ್ಲೆ ನನ್ ವೈಚ ಆಯ ಮಂದಲಿ ಅಸ್ಸಲಾಮು ಅಲೈಕುಂ ತಾಜ್ ಭೈ ಪಖೈರ್ ರಾಲೆ ಯೆ ಭೈ ತಾ ಸುಖ ಸಮದೆ ಇಂದ್ರ ಗುಲಿಯೆ ಔ ಸಸು ಪ್ರೋಗ್ರಾಮ್ ತ ಖೋ ಮುಂಗ ಸಮ ಡೇರ್ ಇಂತಜಾರ್ ಕೌ ಓಹೋ ಔ ತಾ ಸು ಗೈಬ್ ಯೆ ದಾ ಸಿಮಕ ವೈ ಕನ ಬ್ಯಾ ಮುಂಗ ಖಫಕೀ ಗೋ ನೋ ಖೈರ್ ಅಗಾ ವಜ ದಾ ಅಂದಲಿ ಖುರಕೈ ಚೀ ಬಸ ಅಲಗ ಜಮ ಸ್ಕೆಡ್ಯೂಲ್ ಲಗ ಬದಲ್ ಶಿ ವೇ او پروگرامات چکم دی لگ مخکی رستو شیوی دی دا دی دی وجه نظم پروگرامات چکم دی والگ بدل شیوی دی کنم و بار حال گیم شیو دی سر آزم دا غا یولسو بجون والای راغ دولسو یا سب دولسو پوری سیده دا غا پروگرام تاسو لازمان آوری سیده کنم بیگوی خبکی گیم خواه